ಗಾಂಧರ ಸುಂದರ ದಿವ್ಯತನು ವಿಜಯೀ ಭವ ಭದ್ರಗಿರೀಂದ್ರಪತೆ ಸತತಃ ಪತತಃ ಪ್ರಚರೈಃ ಕರುಣಾಭರಣೈಸ್ತವ ದಿಗ್ವಿಸರೈರ್ನಮಿತಃ ಸ್ಮರಣಾಭಿರತಂ ಭವತಂ ಸತತಂ ಕುರುಮಾಮಿಹ ಭದ್ರಗಿರೀಂದ್ರಪತೆ ಸ ಚತುರ್ಮುಖ ಷಣ್ಮುಖ ಪಂಚಮುಖ

ಮಂಗಳಂ ಸಾದರಂ ಶಬರೀ ದತ್ತ ಫಲಮೂಲಾಭಿಲಾಷಿಣೇ ಸೌಲಭ್ಯ ಪರಿಪೂರ್ಣಾಯ ಸತ್ವೋದ್ರಿಕ್ತಾಯ ಮಂಗಳಂ ಹನುಮತ್ ಸಮವೇತಾಯ ಹರೀಶಾಭೀಷ್ಟದಾಯಿನೇ ವಾಲಿ ಪ್ರಮಥನಾಯಾಸ್ತು ಮಹಾಧೀರಾಯ ಮಂಗಳಂ ಶ್ರೀಮತೇ ರಘುವೀರಾಯ ಸೇತುಲ್ಲಂಘಿತ ಸಿಂಧವೇ ಜಿತರಾಕ್ಷಸರಾಜಾಯ ರಣಧೀರಾಯ ಮಂಗಳಂ ಆಸಾದ್ಯ ನಗರೀಂ ದಿವ್ಯಾಮಭಿಷಿಕ್ತಾಯ ಸೀತಯಾ ಜಿತರಾಕ್ಷಸರಾಜಾಯ ರಣಧೀರಾಯ ಮಂಗಳಂ